ಮೇಘಾಲುನ ನಂದನವನ ದೋನಿ ಭಾವಲ ಪಾಣ್ಯದ ಘಾಲುನ ನಂದನವನ ಮುದ್ದಗ ಮುಡ್ದಗ ನಾವ ಜೀವಲ ಸತಿ ಅವಘಾತ ಮನ.

ಗೇಂದ್ ಉಚ್ಚಾಲ್ಗತೆ ಕಿಟ್ಟ ಧಕ್ಕಿಟ್ಟ ದಾಕಡದಕ್ಕೆ ದಾತಿಂದ ಕಡದಕ್ಕೆ ದಿಂತ ಕಡದಕ್ಕೆ ದಿಂತ ಕಡದ ದಾತಿಂದ ಕತ್ತೆ ರಕದಕ್ಕೆ ಕಡದಕ್ಕೆ ತರಕಡ ದಾತಿಂದ ಕಡದಕ್ಕೆ ತರಕಡ ದಾ ದಾತಿಂದ ಕಡದಕ್ಕೆ ತರಕಡ ದಾ ದಾತಿಂದ